ವಾಸನಾವಂತೆ ಸುಂದರ ದೇಸನಾಕ್ ಸುಂದರ ದವಸ ಕದ ಅಕ್ಟೋಬರ್ ಮಾಸ ತುಂಬಿನಿದ ಮದ್ರವ್ಯ ವಿರೋಧಿ ದಿನೇ ವಿಧಿಯರ ತಮಾಯಿ ಲೋಕ ಮದ್ಯಸಾರ ವಿರೋಧಿ ದಿನೇ ವಿಧಿಯರ ತಮಾಯಿ ಅದ ನಮ್ಕರನ್ನೇ ಇರಾಕಿ ಜಾತಿಕ ದಿನೇ ಅದ ದವಸತ ಎದಿಲತೇನೋ ನಂಗೆ ಏಪಿಲ್ ಬಂದು ಮತಕ್ಕರದ್ದಿ ವಿಶೇಷ ಅದ ದವಸೇದಿ ಮದ್ಯಸಾರ ವಿರೋಧಿ ದಿನೇ ವಿಧಿಯರ ವಿವಿಧ ವ್ಯವಸ್ಥಾನ ಕ್ರಿಯಾತ್ಮಕವೇನೋ ಜಾತಿಕ ಸಹ ಜಾತ್ಯಂತರ ಮಟ್ಟ ಬಲಿ ಅಕ್ಟೋಬರ್ ಮಾಸ ತುಂಬಿನಿಂದ ಸೆನಸುರಾದ ದವಸೆ ಅದು ಲಂಕಾದ್ವೀಪ ಪ್ರಧಾನ ಶಿರಸ್ಥಳೀಯ ವಾರ್ತಾಕರನ್ನೇ ರೋಹಲೆನ್ ಯವನ್ ಪುಲುವಂದ ಬೆರಿದ ಸಲೇಟ ವಾರ್ತಾದುನ್ ದೊಸ್ತರ್ಲಾ ಐಕೊಲಹಾಕ್ ಉಸಾವಿ ಖೆಂದವಾಯಿ ಜಾತಿಕ ರೋಹಲ್ ಅಧ್ಯಕ್ಷತ್ ಎ ಅತರ ಹೊರ ವಡುಮಡು ಅಲ್ಲನ್ನ ಗಿಯಾಮ ಪೊಲೀಸ್ ಜೀಪ್ರಿಯಟ ಗಿನಿತಿಯನ್ನ ಹದಲ ಕತಕ್ಕೆಕ್ ಹತಕ್ ಅತ್ತಡಂಗೂಟ ನೆವ್ವಿಸ್ಸಕ್ ತವಮತ್ ಲಂಕಾ ವಾಸನ್ನೇ ಇರಾನ ನೆವ್ವಲಟ್ ಕ್ಯಾಮ ಇಂಧನ ದುನ್ನೊತ್ ಸಂಬಾಧಕ ಅಮೆರಿಕಾವ ಅನತುರು ಅಂಗವಾಯಿ ದನಡಮತ್ ದೆಕಾಕ್ ಬ್ಲಾಕ್ ಲಿಸ್ಟ್ ವರಾಯ ಅಧಿಕಾರಿನುತ್ ಸಮಾಗಮ ವಲ್ಟ್ ದನುಂ ದೀಲಾ ಅಮೆರಿಕಾವ ಅನತುರು ಎಂಗುವೆ ಸತಿ ಗಣನಕಟ ಕಾಲೀನ್ ವಿದೇಶ ಕಟಿತು ಅಮಾತ್ಯಂಶಿ ದನುವತ್ ಕಿರೀಮ್ ಲಂಕಾದೀಪ ಅದ ಮುಲ್ಪಿಟು ವಾರ್ತಾಕನ್ನು ಬೆಲಾವು ದೇಶನ ಹಯೈ ವಿನಾಡಿ ತುನಾಯಿ ಸರಣಗೆ ಅಲ್ಲಸ್ತಿದ್ದಿಯಕಟ ಮಿನುವಂಗುಡ ದಿಸಾ ರಿಜಿಸ್ಟ್ರಾರ್ ರಿಮಾಂಡ್ ಅನೋಜಂಟೆ ನಿಧಾಸ ಇಲ್ಲ ರಾಮಣ್ಯ ಅಮರಪುರ ಮಹಾನಾಹಿಮಿವರುಣ್ಗೆನ್ ಜನಪತಿಟ ಸಂದೇಶಯಾಕ್ ಚಾಯರೂಪ್ಯಾಕ್ ಸಹಿತ ವಾರ್ತಾಕನ್ನು ಹಿಟಪು ಎಮತಿ ಬಂದುಲಗೆನ್ ಅಲ್ಲಸಟೆ ಪಯ ಹತರಕ ಪ್ರಕಾಶಯಾಕ್ ಜಾವಾರಾಮಗೆ ಗಿದರ ಪಾಟಿದೆಮುವಾಯಿ ಕುಸ್ತಾಪಲ್ಗೆ ವೆಡ ತಾನಂ ಮದ್ರವ್ಯ ರಸ ಪರೀಕ್ಷಣ ವಾರ್ತಾ ದಾಹದ್ದಹ ಮಾಸ ದೆಕಟ ನಿಕುತ್ ಕರ್ಲ ಬಡುಪುತ ಅತುರುದನ್ವೀಮ ಕಥಾನಾಯಕ ಬಂಗ್ಲಾವೆ ಸೇವಕ ಅಟಾಕ್ ಅಲ್ಲಸ್ ಕೊಮಿಸಮಟ ಕೆಂದವಾಯಿ ಪೊತ ಇದಿರಿಪತ್ ಕರನ್ನ ದನ್ವಲ ಸೂರ್ಮತಿನ್ ಬಸೆ ಪದವಲ ಬಸ್ರಿಯ ದುರುಗೆ ಬಲಪತ ದಿವಿ ಅತಿಥೆಕ್ ಅತಿರುವಾಯಿ ಕದುಕರೇಟೆ ತದ ವ್ಯಸಿ ಪಾಸಲಕ್ ವಸಾದಮಾಯಿ ಸೆವ್ವಂದಿಟ ಪದ್ಮೇಟ ಕಟಹಡ ಪರೀಕ್ಷಣೆಯಾಗ ದುರಕಥನ ಸಂವಾದವಲಿನ್ ಸಂಜೀವ ಘಾತನೇ ರಹಸ್ ರಸಕ್ ಎಲಿಯಟ ಬಿಬಿಲ ಉಸಾವಿಯೇ ನಡುಬಡು ಪಣಹಾಕ್ ಅತುರುದನ್ ಗಿನಿಯವಿಯಕುತ್ ಏ ಅತರ ಬೆಲಾವ ಉದಾಸನ ಹಯಾಯಿ ವಿನಾಡಿ ಪಹಾಯಿ ಒಬ್ಬ ಲಕ್ಕಂಡ ಸಮಗ್ರ

0: ಅದೇ ಲಂಕಾದೀಪ ಪ್ರಧಾನ ಸಿರಸ್ಥಲೆ ವಾರ್ತಾಕಲಿ ಪಾಸ್ಕು ಇರಿದ ಇಲ್ಲಕಲೆ ಮರಾಗನ ಮೆರನ ತಸ್ ಪಹರೆ ಸಂಬಂಧೇನ್ ರಂದವು ನಿಯೋಗ ಮತ್ತು ರಂದವಾಗಿನ ಪ್ರಶ್ನೆಗಳನ್ನು ರಾಜ್ಯ ಬುದ್ಧಿ ಅಂಚೆ ಪ್ರಧಾನಿ ಸುರೇಶ್ ಸಲೇ ಮಹತಾ ಪರೀಕ್ಷಾಕರ ಓ ಸಂಬಂಧೇನ್ ವಾರ್ತಾ ಇದಿರಿಪತ್ಕಲ ಜಾತಿಕ ರೋಹಾಲಿ ಅಧ್ಯಕ್ಷವರ್ಯಾಟ ಸಹ ವೈದ್ಯ ಮಂಡಳಿ ಸಾಮಾಜಿಕ ವಶೇನ್ ಕಟಿಯುತ್ತಲೆ ವೈದ್ಯರು ದಸ ದಿನಾಟ ಲಬಣ ಹಯವಿನಿದ ಅಧಿಕರಣೆ ಪೆಣೀಸಿಟ್ನ ಲಿಸ ನಿಯಮಕರ್ಮೀನ್ ಕುಟುಂಬ ಮಹೇಸ್ಟ್ರಾತ್ವರೆಯ ನೊತಿಸಿ ನಿಕುತ್ಕಲ್ಲತೆಯೇನು ಮೆರಟ ವಿಶೇಷ ಆರ್ಥಿಕ ಕಲಾಪಿ ನೆಂಗುರಂ ಲಾತಿಬಿನ ಇರಾನ್ ನೌಕಾವಲಿಟ್ ಇಂಧನ ಸಹ ಸಪೇಂ ಲಬಾದುನ್ ಲಂಕಾವೇ ನೌಕಾವಲಿಟ ಸೇವೆ ಸಪೇನ ನೌಕಾ ದಿಕ್ ದೆವೆನಿ ವಟೆ ಸಂಬಾಧಕ ಹೇದುವೇನ್ ಅಸಾಧು ಲೇಖನಗತವಿ ಎತೈ ಆರಂಚಿ ಮಾರ್ಗ ಇಎ ಸದಾಹನ್ ಕನ್ನು ಸರಣಗೆ ಅಲ್ಲ ಸಿದ್ದಿಕಟ ಮಿನೋನ್ಗಡ ದಿಸಾ ರಿಜಿಸ್ಟ್ರಾರ್ ರಿಮಾನ್ ವಸರ ದಹಸೇಕ ಸ್ಥಿರ ದಂಡುವ ನಿಯಮು ಹಿಟಪು ಎಮತಿ ಸರಣ ಗುಣವರ್ಧನ ಟೈರಿ ತವತ್ ಅಲ್ಲಸ್ ನಡುವ ಸದಹ ಅತ್ಯಟು ಸ್ಥಿರ ದಂಡುವಂ ಲಬಾದಿಮೆ ಕಟಿತು ಸಂಪಾದನೆ ಕಿರಿಮಠ ಅಲ್ಲಸ್ ಗತ್ತೆಯೈ ಬಂಧನಾಗಾರ ಕೊಲಂಬ ಮಹಾಧಿಕರಣೆ ಆರಾಚಿವರ್ಯಾಟ ಆಧಾರ ಅನುಬಲದ ಮೀನ್ ಕುಮಂತ್ರನೆ ಕಿರಿಮೆ ಚೋದನಾವಟ ಅತ್ತನಂಗುಟಗಿನ ಅಧಿಕನ್ಯಟ ಇದಿರಿಪತ್ಕಲ ಮಿನುವಂಗಳ ದಿಸಾ ಮಹೇಶ್ರಾತ್ ಅಧಿಕರಣ ರಿಜಿಸ್ಟ್ರಾರ್ ರಾಜಪಕ್ಷ ಮೊದಲಿಗೆ ಜನಿತ ಪ್ರಸಾದ್ ಸಮರನಾಯಕ ಸಕಕರು ಲಬಣ ಹಯವಿನಿಂದಕ್ವ ರಕ್ಷಿತ ಬಂಧನಾಗಾರಗತ ಕಿರಿಮಠ ಕೊಲಂಬ ಪ್ರಧಾನ ಮಹೇಸ್ಟ್ರಾತ್ ಅಸಂಗೆಸ್ ಬೋಧರಗ ಮಹತಾ ಇಎ ನಿಯೋಗ ಕಲ
1: ವೆಲಾವ ಉದಾಸನ ಹಯಾಯಿ ವಿನಾಡಿ 18 ಒಬ ಲಕ್ಕಂಡ ಸಮಗ್ರ

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಚತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನ ಕಿರಿನ್ನೇ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾಂಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೀನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇಟ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದೆಹೆ ಸಿತಿನ್ ಸಜ್ಜಾನ್ಯ ಕರುಣ ಲಭನ್ನೆ ಪೂಜ್ಯ ಗಣಿ ಕುಂಬುರೆ ಶಾಂತ ಸ್ವಾಮಿ ವಹನ್ಸೆ.